0: magani to gadawa mai magani to dauki buhu mai tangule ka je tauran kula laba mu yana kudi magani nake masa amadu na ina ko kai ne amadu ka je wannan mamman ya ta ke bala to mamman ya ta na ina ko kira mini auda karan so mu za dan gairo na in fada zanta zan fada zanta naira dudu fada wa dan yi wa mulki ku tambaye zan kali to yin wanne bayi da ba ko da yin wanne ba ga nan ji na na da uran da bakin du ma gani da na ga kan du ma gani da ba kam da lafa mu yi go da ri da na dan da gari ma na ma da to ja kai ban gan ka ba bu do ka jin da nake fada ka ta ko da ba ดันยังมาเดกะมาเดกะยะวานะมาดันจังมาเนเดกะมาดันจังโกโลเนกะมาดันเกเนเกดังกะดะมากะมียาเกเนเกวนามากะมีโตโตกันจังกะกะเจกะบาอินไดตุวายานะนะเกมะตะโกโลนาอินากะกัมบันโกโตเดลาวาบาดานะกะโดมังกะบาจะกะมีนาดานีดะเกกะรังกะรังเมมาดันอะกุลินซูนาบังกะยิบาอะมะตันนาชีบังกะ jiba to gauro za ni gure ni jige da na ya ga yo ya a kunnan ne ga ki ya ga ji ha mu yan hai yin mai ma da ni da ran ga da tu za ga ba do dan ba dan ni ga ma ya ga abu mai mai du ne ya to mai iya go ja ba ji ni na na da mu da ba da ba yau za ai wanda ga ai da ran mai da ma ai ni ma ka ho kau ce ri ni ya an ga ja la ni da da ban ma dan ma dan ka do jige ga gauro ya go gun jige kai ga ko ga fada yin kiya da ake ma nan ma nan bare amma gauri ne da ba yo Allah mai ma gurai shi don มาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจังมาดีจัง
1: ಮೈ ಜೋ ಮಯ ಮಾದನಿ ಜೋ ಮಾಲಂಗೌದಿಂದ ಅತೈ ಜೀ ಮಹಾದಂಗೈ ಮಾದನಿ ಜೋಕೇ ಕಾಯಾ ಪಲ್ಲೇ ವಿಜದಾ ಗುಂಜೇ ವಿಜದಾ ಬಾಂಗಲಿ ಜೋ ನಾಗ ಮದಲ ಬಂದಿ ಯಾದ ಅಂಗುರ ಬಾಬಾ ಜೋ ಬಂದ ಮಾದೋ ನೀ ಬಾಬಾ ದಾನ ಚಿರ ಜೋ ಜೋ ದಾಮ ದಲಿ ಜಾರು ಮಜ ಮಯ ಬಲ್ಯ ಜಾದಂತ ನಿಮ್ಮಯ ಮಾದನಿ ಅನ್ಮನ್ ಕುಲ ಕೇ ರಾಯೇ ಶಿಯಾಚೋ ಅನ್ಯರ ಬಾದೇ ದೇ ಜೀವನ ಮೌಲೋ ದೇ ಬಲ್ದಾಂಗಲಿ ಜೋ ಸಂದೇ ರಂಗ ಮಾದನಿ ವಂಶ ವೈಶಿ ನಾಮಾದನಿ ಸಮ್ಮ ಅಜಿಲಿ ನಾಮಾದನಿ ಸಮ್ಮ ಅದೇ ನಾಮಾದನಿ ಸಮ್ಮ ಅಲ್ಜಿ ನಾಮಾದನಿ ಅಲ್ವಲ ನಾಮಾದನಿ ಅರಾರಾಮ ನಾಮಾದನಿ ವಂಕಂಜೇ ಗೋ ನಾಮಾದನಿ ವಂಕಂ ಲೈಲ ನಾಮಾದನಿ ವಂಕಂ ಜನವ ನಾಮಾದನಿ ವಂಕಂ ಲಿಜುಲಾಮ ಮಾದನಿ ಇಲ್ಲೇ ದೇವ ನಾಮಾದನಿ ಜಾತಲು ವಾದೋ ಕಂಡಂಬುಳಂ ಕೋವಾಯತ ವಾಮಾನಾದವಾಯ ಜಾತುರು ಗಾಯ ಬಲೇ ಜೋತಲು ವಾದಂಬುಗು ದೈಜಿ ವಾದಾದೇಶವಮ್ಮಯ ಮಾದನಿ ಕಂಚನ ಕಲಲ ನಾಮಾದನಿ ಕಮ್ಮ ಅನ್ಯ ನಾಮಾದನಿ ಕಮ್ಮ ನಾಮಾಮುಜ ಬಾದನಿ ಇಲ್ಲೇ ದೇವ ನಾಮಾದನಿ ಜೋಮಂ ಕುವಲಿಮಯ ಮಾದನಿ ಜನಾನಾದೇವ ಮಾದನಿ ಜೋತೈ ಮಾದನಿ ಜಾ

ಜಗದುಲೆ ಗಾಮಾಗಲಿ ಡೋಬೋ ನಾಯಾದ ಬ್ರಾಹ್ಮಣ ಜೈ ಮಾಯಾದ ಮರಮಾಗಲಿ ಆದೋ ಯಾದೋ ನನಗೆ ಗಣ ಗಂಗರ ಗಣಗೊಂಡಮ್ಮಾಗಲಿ ಎನ್ನಾದೋ ಬೊಮ್ಮಮ್ಮಾಗಲಿ ಒಸಹಂಗಾನೇ ಮರದಂಗಮಾಗಲಿ ನೆಂದುಬಮ್ಮಾಗಲಿ ಡೋಬೋಳೋ ಬೊಮ್ಮಮ್ಮಾಗಲಿ ಗಾಯಿ ಪಾಟಿ ನಾಮಾಗಲಿ ಗಜಿತಾಂತಿ ಕದಾ ಕಂತ ಕದಂತ ದೀವಾಗಲಿ ಗೋಯಮ್ಮೆ ಜೀವಯಮಾಗಲಿ ಅತಿಥಿ ಮಣ್ಣಮ್ಮ ಕಿರ ಅಳೋ ಗೋಯಮ್ಮನ ಆಗಲಿ ಸೌಗಾಡು ಮಧುರಮ್ಮ ಆಗಲಿ ಗಾಳಿ ನಲಗೋದನಗೆ ಪರಾಮ ಗಾಳಿನ ಕೈಗೆ ತಂತದೆ ಜಗದಾವುವಾನೆ ಪುನಿ ಮೋಜಾಡಿದುವ ಮುಜಾಕುನು ಜಮಾಡಿದು ಮಾಹರಣೆ ಗೋಯಮ್ಮನ ಜೀವಯಮಾಗಲಿ ಗಾಳಿ ಪಾಚಿಂದನಗೆ ಪದ ಒಂದು ಸೇದ ಅಬ ಕುಡಿದೆ ಜಯ ಒಂದು ಕೂಡಿಸಿ ಗಾನೇ ಜಯ ಜಯ ಒಂದು ದೀವಾಲೆ ಅವಯಮ್ಮನ ಜೀವಯಮಾಗಲಿ ಗೋಯಾನ್ ಜೀವನ ಅಗಮ್ಮಾನೆ ಮಾದಲಿ ಮಾದಲಿ ಆದೋ ಯಾಡೋದನಗೆ ಬರಾಮ ಸುಖಾಯಂ ಮಾದಲಿ ಜ್ಯೋತಿ ಅರಸಿ ಜ್ಯೋತೈ ಮಯಾಲಿ ಮಾದಲಿ ಗೊತಹಾನೆ ಬಣಸೂನೆ ಬಣಸೈ ಶಿವಾ ನಾ ಹೌ ಜೂಲಿ ನಾ ಹೌ ಗಳಾತೋ ನೀವೇ ಗೋವಾ ಮಾದಲಿ ತೂ ವಂದೇ ಸೇವಾನೇಮಯ ಮಾದಲಿ ಆದೋ ಯಾಡೋದನಗೆ ಬರಾಚರ ಜನ್ಮಕನಾಯ ಮತೂಲ ಮಾದಲಿ ದಾದಮ್ಮೂಮಯ ಮಾದಲಿ ಮಾದಲಿ ಸುಬದಾಮನ ದಾದಾ ಕಥಾ ಗುಂಪೂರಾಂ ಪದ ಕನ್ನಾಜಯ ಮಾದಲಿ ಯಾಚೆ ಬಿಜಗೌನಮ್ಮ ಮಾದಲಿ ತೂ ಗಾಳಿ ಗಾಮಯ ಮಾದಲಿ ತೂ ಗಾಳಿ ಗಾಮಯ ಮಾದಲಿ ವಂಜಾವೋ ಜೀನಾ ಮಾದಲಿ ಜನಕುಂಬುಳೋಮ್ಯ ಮಾದಲಿ ಚುಂಬಿಂಗಿ ಮಾದಲಿ ಮಾದಲಿ ಕೋಮೇ ಕರಿಯಾದ ಮಾದಲಿ ಅಮ್ಮ ಅಗತೆ ಮಾದಲಿ